0: ಚೀರಿ ಬೇಕು ತಮ್ಮ ಸುಹನಕ್ಕೆ ತಯಾರು ಯಾರೋ ನಿಲಾಮ ಕರು ಸುಸ್ತಿ ಹಂಸೆ ಉಧಾರ ಲೇಲೋ ಮಸ್ತಿ ಹರ ಹಸ್ತಿ ಕಾ ನಾಮ ತಂದರೋತಿ ಯಾರೋ ನಿಲಾಮ ಕರು ಸುಸ್ತಿ ಹಂಸೆ ಉಧಾರ ಲೇಲೋ ಮಸ್ತಿ ಹರ ಹಸ್ತಿ ಕಾ ನಾಮ ತಂದರೋತಿ ಯಾರೋ ನಿಲಾಮ ಕರು ಸುಸ್ತಿ
1: आंख ना चुराओ ना चुराओ रूठ कर न जाओ आंख ना चुराओ रूठ कर न जाओ आंख ना चुराओ।